ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿ

ದೋಷಿ ದೋಷ ತರಿ ನಾನಕ ನಿರ್ಗುಣ ಗುಣ ಕರೇ ಗುಣವಂತ್ಯ ಗುಣ ದೇ ತೇಹ ಕೊಯೇನಾ ಸುಜ್ಜಯಿ ಜೇತಸ್ ಗುಣ ಕೊಯೇ ಕರೇ ಸುಣ್ಯಾ ಸಿದ್ಧ ಪೀರ್ ಸುರನಾಥ ಸುಣ್ಯಾ ತರ್ತ ತವಲ ಆಕಾಶ ಸುಣ್ಯಾ ದೀಪಲೋ ಪಾತಾಲ ಸುಣ್ಯಾ ಪೋಹ ನ ಸಕ್ಕಾ ಕಾಲ ನಾನಕ ಭಗತಾ ಸದಾ ವಿಗಾ ಸುಣ್ಯಾ ದುಃಖ ಪಾಪ ಕಾ ನಾಶ ಸುಣ್ಯಾ ಈಶ್ವರ ಬ್ರಹ್ಮ ಇಂದ ಸುಣ್ಯಾ ಮುಕ್ಸಾ ಲಾಹಣ ಮಂದ